ಬೆಲೆ ಬೆಲೆ ಬೆಲೆ ಬೆಲೆ ಬೆಲೆ ಬೆಲೆ ಬೆಲೆ ಬೆಲೆ ಹಿರಣ್ಯ ಕಸಿಬಿಡರ ನಿನ್ನು ಎನಸ ಕಜೆಂಟರು ನರಸಿಂಹ ಸಾಮಿನ ನಿನ್ನ

ದಿಂದಾ ತಿರುಗಿಡ್ತ ದಿಂದಿಂದ ದಿಂದ ದಿಂದ ದಿಂದ ಅದಿಂದ ತಿರುಗಿಡ್ತ ದಿಂದಿಂದ ದಿಂದ ದಿಂದ ದಿಂದ ತಗ್ದಿಂದಿರುಗಡ ತಗ್ದಿಂದಿರುಗಡ ತಗ್ದಿಂದಿರುಗಡ ತಗ್ದಿಂದಿರುಗಡ ಕಡಧಾಂಗ ಧಾಂಗ ಧಾ ಕಡಧಾಂಗ ಧಾಂಗ ಧಾ ಕಡ